ಕರ್ತವ್ಯಂ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಮನಸಾಂದರೈರೋಗ್ಯಂ ಮಂಗಳಂ ಗುರು ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಮನಸಾಂದರೈರೋಗ್ಯಂ ಮಂಗಳಂ ಗುರು ಮಾತರ ಸಮಸ್ತ ಜಗತಾಂ.

ವಿಭುಶಂಕರೇಂದ್ರವನಿತಾಭಿರಚಿತೆ ವೃಷಶೀಲನಾದರೈತೇ ದಯಾನಿಧೆ ಅತ್ಯಾದಿ ಸಪ್ತರ್ಷಯಸ್ತಮುಪಾಸ್ಯ ಸಂಖ್ಯಾಂ ಆಕಾಶಸಿಂಧುಕಮಲಾನಿ ಮನೋಹರಾಣಿ ಆದಾಯ ಪಾದೈವಮಚ್ಚಯಿತುಂ ಪ್ರಪನ್ನ ಶೇಷಾದ್ರಿಶೇಖರದಿಭೋದವಸು ಪ್ರಭಾತಂ ಪಂಚಾನಾಭ್ಯಭವಷಣಮುಖವಾಸವಾದ್ಯತ್ರೈವಿಕ್ರಮಾದಿಚರಿತಂ ವಿಭುತಾಃ ಸ್ತುವಂತಿ ಭಾಷಾಪತಿ ಪಠತಿ ವಾಸರಚುದ್ಧಿಮಾರಾತ್ ತೇಷಾದ್ರಿಶೇಖರವಿಭೋತವಸು ಪ್ರಭಾತಂ ಈಶತ್ ಪ್ರಫುಲ್ಲಸರಸೀರುಫಲಾದಿಕೇಣ ಕೂಲದ ದ್ರುಮಾ

ಶ್ರೀನಿವಾಸ ಜಗದೇಕದಯೈಕಸಿಂಧೋ ಶ್ರೀದೇವತಾ ಗೃಹ ಭುಜಾಂತರ ದಿವ್ಯಮೂರ್ತೆ ಶ್ರೀವೆಂಕಟಾಚಲಪತೇ ತವಸು ಪ್ರಭಾತಂ ಶ್ರೀ ಸ್ವಾಮಿ ಪುಷ್ಕರ ನಿಕಾಪ್ಲವ ನಿರ್ಮಲಾಂಗ ಶ್ರೇಯೋಧಿನೋ ಹರ ಗಿರಿ

ಸುರಪಾಧಿಕಾರ ಮಹಿಮಾ ಗಮಧಯಂತೆ ಶ್ರೀ ವೆಂಕಟಾಚಲಪತೇ ತವ ಸುಪ್ರಭಾತಂ ಸೂರ್ಯೇಂದು ಭವಮ ಸಭಾಪತಿ ಕಾಶ್ಯ ಸೌರಿ ಸ್ವರ್ಧಾನುಕೇತು ದಿವಿಶತ ಪರಿಶತ ಪ್ರಧಾನ ಸ್ವತಃ ಸದಾ ಸಚ ರಮಾವಧಿ ದಾಸ ಶ್ರೀ ವೆಂಕಟಾಚಲಪತೇ ತವ ಸುಪ್ರಭಾತಂ ಸ್ವತಃ ಧೂಳಿ

ಸಂಪೂರ್ಣಯಂತಿ ನನಗೈಕೂಭಿ ಭಂಗ ಶ್ರೀವೈಷ್ಣವಾಸ್ತತಮರಧಿ ನಮಂಗಾಸೇ ಧಾಮಾಶ್ರಯಂತಿ ತವ ವೇಕಟಸುಪ್ರಭಾತಂ ಬ್ರಹ್ಮಾದಯಸುರವರಾಸಮಹರ್ಷಯಸ್ತೇ ಸನಂದಸನನಂದನ ಮುಖಾಸ್ತ್ವಭಯೋಗಿ ಭರ್ಯ ಧಾಮಾಂತಿಕೇತವಹಿ ಮಂಗಳರವಸುಭಸ್ತ ಶ್ರೀವೇಂಕಟಾಚಲಪತೇ ತವರುಪ್ರಭಾತಂ.

ಕಲದೇವರ ವಶಗೋಪ ಶರಕೋಟಿ ಗುರುತಾತ್ಮರ ಕೋಟಿ ಸಮಾತ್ ಪ್ರತಿಫಲ್ಲ ಸುಖದ ವಸುದೇವ.

ಸಗೋಚರೌ ಕುಮಾರ್ಯೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಲಕ್ಷ್ಮೀ ಸೀತದ ರೂಪ ನಿಜಾನುಭಾವನೀಯಾಗಿ ದಿವ್ಯ ಮಹಿಷೀಕರ ಬಲ್ಲಾನ ಆರುಣ್ಯ ಸಂಕ್ರಮಣ ಅಖಿಲ ಸಾಂಗರಾದವು ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ನಿಜಾನಮದ್ವಿಧಿ ಶಿವಾದಿ ಕಿರೀಟಗೋಪಿ ಪ್ರತ್ಯುಕ್ತ ದೀಪನ ವರತ ಮಹ ಪ್ರರೋಹೈ ನೀರಾಜನಾದಿ ಉದಾರ ಉಪಾದಧಾನೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ವಿಷ್ಣೋಪದೇ ಪರಮಗಿರಿ ಚುರಿತ ಪ್ರಶಂಸೌ ಯೋಮದ್ಭವು ಸೈ ಭೋಗ್ಯತಯಾಪ್ಯುಪಾತೌ ಭೂಯ ಸದೇಹಿ ತವ ಪಾಡಿ ತಲನ ಪ್ರತಿಷ್ಠೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಪಾರ್ಥಾಯ ತತ್ಸದೃಶಕಾರಿನಾತ್ವಯೌದನಚರಣೌ ಶರಣಂ ವ್ರಜೇತಿ ಭೂಯೋಪಿ ಮಕ್ಕಮಿಹತೌ ಕರದರತಿ ದೌತೇ ಶ್ರೀ ವೆಂಕಟೇಶ ಚರಣಂ ಶರಣಂ ಪ್ರಪದ್ಯೆ. ಮನ್ಮೂರ್ಮಿಕಾಯ ಫಡೇ ನಿಕಟಾತೀಶು ಶ್ರೀ ವೆಂಕಟಾದ್ರಿ ಶಿಖರೇ ಶಿರಸಿ ಶ್ರುತೀನಾಂ ಚಿತ್ತೇತ್ಯನನ್ಯಮುನಸಾಮಮವಾಹಿತೌತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಅಮ್ಲಾನೃಷ್ಯದವನೀತಲಕೀರ್ಣಪುಷ್ಪೌ ಶ್ರೀ ವೆಂಕಟಾದ್ರಿ ಶಿಖರಾಭರಣಾಯ ಮಾನೌ ಆನಂದಿತಾಖಿಲ ಮನೋನಯನೌತ್ತರಯಿತೋ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಪ್ರಾಯ ಪ್ರಪನ್ನ ಜನತಾ ಪ್ರಥಮಾವಗಾಹ್ಯೌ ಮಾತು ಸನಾತಿಪ ಕಿಶೋರಮೃತಾಯ ಮಾನೌ ಪ್ರಾಪ್ತೌ ಪರಸ್ಪರ ತುಲಾಮ ತುಲಾಂತರೌತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಸತತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರತಾದಕದಯಾಕೃಗಂಚಲೇನ ಸೌಮ್ಯೋಪಯಂತೃಮುನಿನಾಮಪದರ್ಶಿತೌತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಸತತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರತಾದಕದಯಾಕೃಗಂಚಲೇನ ಸೌಮ್ಯೋಪಯಂತೃಮುನಿನಾಮಪದರ್ಶಿತೌತೇ.

0: ಬರ್ಬಾದೆ ಐನೋನ್ರ ನನ್ನ ಬೀಕುತ್ತವ
1: ತುಂಬಲಿಕ್ಕೆ
0: ಹೊಲ್ದಾರೋಲೆ ನೋಡ್ರ ನೀ ಕನ್ನ ಮುಂಡೋಣ್ರ ಈಗ ಬೀಕು.